ಕಲಶಂ ವಚ್ಚು ದಕ್ಷಿಣ ಭಾಗೆ ಕುಸುಮಾದಿಗಳೆಲ್ಲ ಅಕ್ಷದ ಭಕ್ತೈವ ಸಂಭರಿಜೀಡಣಂ ಪುನಃ ಸ್ನಾನ ವಸ್ತ್ರ ವಿಭೂಷಣೈ

ಅಥೋಭಿರುಪೇತ್ಯ ಕುಮಾರಿಕಾ ಗಿರಿಫುತಾಂ ಪರಿಪೂಜ್ಯ ಚ ಫಾದರಂ ಮುಹುರಯಾ ಚ ತತ್ಪದ ಪಂಗಜೇ ನಿಪತಿತಾ ಪತಿತಾಂ ತವ ಕೇವಲಂ.